wa koma to wo ye menia na wo na wo wala wa to wo bu ase e tana urade wa to wo bu ase no wa na na